ಮನಾ ಮೈಕ್ತರೋಷಿಕಲಕ್ಷಣಿದಾಯಿ ವಹೈ ಸುಮರ ಪಾಂತ್ಯ ಸ್ಥಾಯಿಲಿ ನಾ ಔನ ವಿನಾ ಗೋ ಜಾರ ಫಿಜಾನಾ ಔಕ